ಸಣ್ಣಗಾರೇರ ಪಶುಪತಿ ಗುಜ್ಜೇಶ್ವರಿ ದಕ್ಷಿಣ ಕಾಲಿ ಸಮಜೇರ ಪಶುಪತಿ ಗುಜ್ಜೆ ಕಾಲಿ ದಕ್ಷಿಣ ಕಾಲಿ ಸಮಜೇರ

ತಕ್ಷು ಚಾರ ಸಮುದ್ರ ಅದ ಸಹಜ ಈ ಭನ್ಯ ಇದರ ಧರಿ ಶ್ರೀರಾಮ ಕಾತರುಣರ ಬಿಂದ ಮನಲೆ ಅತ್ಯಂತ ಚಿಂತನ್ ಗರಿ ಭನ್ಸನ್ ಬೀರಲಾಯಿ ತ್ಯಾಗಿ ಹನುಮಾನ್ ಹೆ ಬಿರಹ ಪಾರು ತರಿ ಸೀತಾಜೀ ಕಣ ಭೇದು ಮ ಅಹಿಲೆ ಜನ್ಸು ಬಡ ಭೇ ಗರಿ ಪಾಪಿ ಜನ್ಪುನಿ ರಾಮ ಕಶರಣಲೆ ಸಂಸಾರ ಪಾತರು ಛತಾ ಉನ್ಕೈ ಕಾಮ ನಿಮಿತ್ತ ಔಡಿ ಸಗಲಿ ಜನ್ಸು ದೂತೈ ಹೌ ಮತಾ ಕ್ಯಾಡರ್ ಛಾರ ಸಮುದ್ರ ತರ ಸಹಜೈ ಪಂಚ ಶ್ರೀಲಂಕಾ ಭನೀ ಚಾರೈ ಪಾವು ಜಮೀನ್ ಬಿಷೇ ಘಸಿ ಕುದೇ ಹೃದಯ ತಮಾಶಾ ಪನೀ.